ಹೆಲೆ ಮಹಾ ಗೀತ ಕೋಕಿಲಾವಿಯ ನಂದಾ ಮಾಲಿನಿಗೆ ಅತಿಶಯ ಮ್ಯೂರು ಗೀತೆಯಾಕ್ ಮೇಘಯಾಕ್ಸೆ ಹುದೆ ಕಲಾವಿ.